ಏಟತ್ ಹೋತನಿ ಹಾಲು ಸಾಧಕ ಸಾಂಕರು ಹರೆ ಸಾಧಕ ಸಾಂಗ ನರ್ಕ ಪರಿಹರೆ ಸಾಧಕ ಸಾಂಗ ಇಹಾ ಉಹಾ ಸುಹೇಲಾ ಸಾ ಸಾಂಗ ಬಿಚ್ಚರು ಹರ ಮೇಲಾ ಜೋ ಇಥ ಸೋಯಿ ಫಲ ಪಾವೆ ಸಾಧಕ ಸಾಂಗ ನ ಮೃತ ಜಾವೆ ಪಾರ ಬ್ರಹ್ಮ ಸಾಧ ಹೃದ ಬಸೆ ನಾನು ಕುದುರೆ ಸಾಧ ಸುನ ರಸೆ ಸಾಧಕ